0: ಲಕ್ಕಣ ಮಾರ್ನಿಂಗ್ ನ್ಯೂಸ್ ಅಲರ್ಟ್ ಹಂಗಿನ ವಿಲಾ ಮತ ಕಿರಣಂಗ್ ವಿಲಾ ಉದಯಸುನ ಹಯಾಯಿ
1: ವಿನಾಡಿ ಪನಸ್ ದೇಕಾಯಿ
2: ಸಕ್ಪುರ ಜಾತಿಯಕ್ ವಿಶ್ವಾಸ್ಯತೆ ಬೋಳೊದರೈಲುವೇ ಕಿರುಳ ಮಹಾಜನ ಸಂಪದ ದನ್ ಸತಿಯತಿನ ಹತೇಮ ಮಹಾಜನ ಸಂಪದ ರಟಟಮ ಸಂಪದ ಶ್ರೀಲಂಕಾವೇ ಪ್ರಥಮ ವತಾವಟ ರೈನೋ ರೂಫಿಂಗ್ ವಿತಿನ್ ಹಂದುನ್ವಾದಿನ ರೈನೋ ಪ್ರೀಮಿಯರ್ ಜಲ ಪ್ರತಿರೋಧಿ ಮತುಪಿಟ ಆರಕ್ಷಣೆ ಸಹಿತ ರೂಫಿಂಗ್ ಶೀಟ್ ರೈನೋ ರೂಫಿಂಗ್ ವಿತಿನ್ ಹಂದುನ್ವಾದಿನ ರೈನೋ ಪ್ರೀಮಿಯರ್ ರೂಫಿಂಗ್ ಶೀಟ್ ಫೆಡ್ ವಿಸ್ತರ ಸಂಧಾ ಧಾತುನ ಅನುಹಯ ಅಮತನ
3: FM 93.5 FM 93.7 La Khanda Radio ITN
4: Around the World

0: ದೋರ ಗಂಗೆ ತಲು ನಹಿನಿಲ್ಲ
1: ಸಮ ಅನುಗ್ರಹಾಯ
2: ದೊತರಯ್ಯೇ ಪೆರಲೀಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಸುಪಿರಿ ಮೋಟರ್ ರಥಯಾ NLB ಮೆಗಾ ಪವರ್ ಒಬ ಅದಮ ಮಿಲದಿ ಕಂ
3: ಮುದಲಾಲಿ ಮಟ ಪರಿಪು ಪಂಸಿಯಾಯ್ ಲೂನು ಕಿಲೋಯಕೈ ಮಿರಿಸ್ಗುಡು ಗ್ರ್ಯಾಂ ದೇಸಿಯಕು ದಾನೋದ ಮುದಲಾಲಿ ಮಟ ಹೊಂದಮ ಕ್ಯಾಲಿ ಮಿರಿಸ್ಸುಲಿ ಗ್ರ್ಯಾಂ ತುಂಸಿಯಾಗ್ಮ ದಾನ್ನ
4: ಮುದಲಾಲಿ ಆ ಕಾಡದ ಮೇ ಬೋಡು ಕರಾನ್ನೆ ಐ ನೆವತ ಹೊತ ಆ ಮಟ ಮೆಹಮ ಕರಾಯ್ ಕೇಲ ಈ ಮುದಲಾಲಿ ಗೆಂ ಕತ್ತ ಮಿರಿಸ್ಗುಡು ರಸತ್ನ ಸರತ್ನ ಮಿರಿಸ್ ಪಾಟತ್ನ
5: ವಿಜಯ ದಾನ್ ಒಕ್ಕಟಮ
4: ಐ ಮುದಲಾಲಿ ನಿಯಮ ಪ್ರಮಿತಿಯಟ ಹದನ ವಿಜಯ ತಮೈ ಅಪಿ ಕ್ಯಾಮತಿ ಕೇಲ ಮುದಲಾಲಿ ದಾನ್ನೋನೆ
3: ಮುದಲಾಲಿ ಲಾವಟ ಒಯಾರಿ ನೆತ್ತಂ ಅಪಿ ತಹುಯಿ
6: ಮಿರಿಸ್ ನಾ ಮಿರಿಸ್ ವಿಜಯ ಮಿರಿಸ್

0: ರಾತ್ರಿ ವಾಗಕಿಯನ್ನ ರೇಡಿಯೋ
1: ಹೆಮ ಕಾಲಿಮ ಟ್ರೆಂಡಿ ಮಸಿಂದು ಎಹನ ಲಂಕಾವೇ ಏಕಮ ಚಾನಲ್ ಲಿಕ ಲಾಖಾಂಡ ಹಾರ್ಟ್ ಬೀಟ್.

0: ಕೊಡ್ತೇನೆ, ಆದರೆ ಬೆದಾಗನ್ನ ಓನಮನ ಸತಿಯ ದಿನ ದವಲ್ ಏಕೆ ಹತರ ಬೆದಗ.
1: Overtime beats with Jami.

0: ತೋರ ಗಂಗೆ ಕಲನಹೀನ ಹದೆ ಮೇವಿ ಪೆನಿಲ್ಲ
1: ಸಮ ಅನುಗ್ರಹಾಯ
2: ದೊತರಯ್ಯೇ ಪೆರಳೀಕರಣ ಎನ್ಎಲ್ಬಿ ಮೆಗಾ ಪವರ್ ತೆವಂತ ಮೆಗಾ ಸುಪ್ರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪ್ರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪ್ರಿ ಟ್ಯಾಗ್ ಸುಪ್ರಿ ರಿಮೋಟ್ ರತ್ಯಾ ಎನ್ಎಲ್ಬಿ ಮೆಗಾ ಪವರ್ ಒಬ ಅದಮ ಮಿಲದೀಕನ್
3: ಲಖಾಂಡ Radio ITN.
4: How was the guy with that visai?
5: Mama nande maram relax.
6: Anam manangala vaduna neda. Me expert hariyadam harini.
7: Onam sandivedanavagata prabalama vidyanukula visanduma Autoshield Active Plus.
3: Overtime beats with charm.
4: Bentavai hatai bendavai tunai aha yanu tunai hatata. Epo messages tika. Mamme tiyanginne parisamata. Kiyawanne me nathu. ಸಿದ್ಧ ಪಸಗೆ ಅದ್ನ

0: ಬೆದರಿದೆ. ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಸುತಿ ಭೇವನ್ ಸುತಿ ನೆಲುವ ಅಧಿಕಾರಿ ಪ್ರವೀಣ ಶಿಲ್ಪಿನಿ ನೆಬುದುಮೇತಾತ್ ಅದಾತ್ ಅಪಿ ಆದರಣೀಯ ಗೌರವನೀಯ ಪಿಲಿಯರಗನಾವಿತ್ ಉದುಮೆಗೆ ಹರಿ ಅರುದ್ಬರ ಗೀತಾವಲಿಯಕೇನ್ ರಸವದ್ ಗೀತಾವಲಿಯಕೇನ್ ಯಾತೀತ ಮತಕ್ಯ ನವಧಿ ಕರ್ಮೇನ್ ಸಹೃದ ರಸಮನಸ್ ಜ್ಞಾನನೇ ಕರನ್ನಟ ಮೇ ವೇದಿಕಾವೇಸಿಟ ಎ ಗೀತಾವಲಿಯಟ ನವತ ಪನದುನ್ನಟ ಭೂಮಿ ಸ್ತುತಿ ಅಪಿ ನವತತ್ ಮೇ ಸಂದದೀಧರ ಪ್ರಾಸಾಂಗಿಕ ಸಜ್ಜೀವಕರಣ ವೇದಿಕಾವೇಸಿಟ ಮುನಗೆಹೆಮು ಮೇ ಸಹೃದ ರಸವತುನ್ ವೆನುವೆನ್ ಉದುಮೆಗೆ ರಸವದ್ ಗೀತಾವಲಿ ಈ ಅಪೂರ್ವತ್ವೆ ರಸಯ ಬೆದಹದ ಗಾನ ಭವಿಷ್ಯತೆ ಆದರಣೀಯ ರಸಿಕ ಹಿತವತುನೆ ಅಪಿ ಕೆಮೆನ್ ಕೆಮೆನ್ ಅದತ್ ಸಂದದಿಯ ಧರ್ಮ ಪ್ರಾಸಾಂಗಿಕ ಸಜ್ಜೀವಕರಣೆ ಅವಸಾನ್ ಅದಿರಟ ಸಂಪ್ರಾಪ್ತ ಹಮಾರಾಯ ಗೀತಲೋಲಿ ರಸವತುನೆ ಮೆತೆಕ್ ವೇಲಾ ಸುನಿಲ್ ಸ್ವರೇನ್ ಇವಾಗೆ ನೆಲು ಅಧಿಕಾರಿ ಸ್ವರೇನ್ ಹರಿ ಅಪೂರ್ವ ರಸಗ್ಯಾನ್ನು ಮೇ ಸಂದದಿಯ ಧರ ಪ್ರಾಸಾಂಗಿಕ ಸಜ್ಜೀವಕರಣೆ ಅವಸಾನ್ ಅದಿರ ರಸಗಾನ್ವ ಅನ್ನಟ ಅಪಿ ಹುಂದಾತ್ಮ ಸಂಪ್ರಸಾದಿಕಿನ್ ನವತತ್ ವೇದಿಕಾವಟ ಆರಾಧನಾ ಕರಮು ಕೃಷಾಂತಿ ರಾಂಧಕ ಪ್ರವೀಣ ಆದರಣೀಯ ಗಾಯನ ಶಿಲ್ಪಿ ಅನಂತ
1: ಅತ್ತರಮ ಮೇ ಗೀತೆಯ ಪುಡಿ ಕಥಾವಸ್ತು ಆಗ್ತೀನೋ ಮೇ ಗೀತೆಯ ರಚನೆ ಸಂಬಂಧ ಮೇ ಗೀತೆ ನಿರ್ಮಾಣೆ ವೆನ್ನೆ ಟೆಲಿನಾಟ್ಯಕ್ ಸಂದಹ ಬಹುಮ ಕಿಟಿಕಾಲೇಕಿಂಗ್ ಆದರಣೀಯ ರೋಹಣ ವೀರ್ ಸಿಂಗ್ ಅನ್ ಮಾಟೆ ಎನ್ನ ಕೇಳ ಸ್ಟುಡಿಯೋ ಏಕೆ ಅತ್ತುಲೇಮ ಶಬ್ದಾಗಾರೆ ಅತ್ತುಲೇಮ ಬಹುಮಿಕ್ಮಿನಿ ನಿರ್ಮಾಣ ಅವನು ಗೀತೆ ಮೇಕ ಲಿಯಾನೆ ಟಾನಿಯಾ ಪಂಚಾಲಿ ಅಮರ್ ಸಿಂಗ್ ಕೇನ ಆಧುನಿಕ ಗೀತ ರಚ ಕಾವ್ಯ ಮೇ ಗೀತೆ ಹಿಮ ಕರಲ ನಮೂತ್ ಆವಾಸ ನಾಮಕರ ಮೇ ಗೀತೆ ಟೆಲಿನಾಟಿ ಸಂದ ಭಾವಿತಾವೆನ್ನೆ ಪಶುಕಾಲೇಕ ಮೇ ಡನ್ಸ್ನಾಥುಲ ಕೇನ ಮಗೆ ಬಹುಮ ಸೌಹೃದ ಹಿತವತ ಗೆ ಹಿತವತ್ಕಮ ಕೂಡ ಆನಂದ ಅಭಿನಾಯಕ ಕೇನ ಅಪೇ ಪ್ರವೀಣ ಟೆಲಿನಾಟ್ಯ ಸಿನಿಮಾ ಕರುವಾಗತಿ ಮೇ ಗೀತೆ ಇಲ್ಲಗಾರ್ಮ ಮಾಮ ಮೇ ಗೀತೆ ಇಟ ಪಸ್ಸೇ ಮೇ ಸಿ ಡಿ ಪಟೇಟೆನ್ನೆ ಮೇಮ ಕಥಾ ಕಲ್ಲ ಬೇನೆ ಮೇ ನಿಹಂಡ ಬಿದಿನ್ನ ಅಪಿ ಮೇ ಗೀತೆ ಅಹಮ್ಯ

ಕೀರ್ತಿಯ ವರ್ಧನೆಯ ವೇವಾ. ಭವಭೋಗ ಆಹಾರ ಪಾನ ಸುಲಭವೇವಾ. ರಜಬಿಯ ಸುರ ಶತ್ರುಬಿಯ ದುರುವೇವಾ. ಒಬೇ ಕಾಯಿಕ ಮಾನಸಿಕ ಸುವೆಯ ವರ್ಧನೆಯ ವೇವಾ. ಮೇ ಮಹಾನುಭಾವ ಸಂಪನ್ನ ಸೀವಲಿ ಪಿರಿತ ಸ್ಯಾಮ ದಿನಕಮ ಒಬೇ ನಿವಸಿ ವ್ಯಾಪಾರಿಕ ಸ್ಥಾನೆ ಸೇವಾ ಸ್ಥಾನೆ ರಥವಾಹನ ಆದಿ ಶ್ರವಣೆಯ ಕಿರೀಮೆನ್ ಸಿಹಿಪತ್ ಕಿರೀಮೆನ್ ಸಜ್ಜಾಯನ ಕಿರೀಮೆನ್ ಸಿಯಲು ಯಹಪತ ಉದಾಕರ.